0: ಶ್ರೀ ಠಾಕುರ ಪ್ರಶ್ನ ವಿಚಾರ ಉಜಾಲೋ ರೇಡಿಯೋ ನೆಟ್ವರ್ಕ್ ಅಹಿಲೆ ದಿವಸಕು ತೀನ್ ಬಜ್ಯೋ
1: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕೋ ಹೋ
2: ರಾಷ್ಟ್ರಕೋ ಸಾನ್ ಕಿಸಾನ್
1: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್.